ಬೇದೋರ್ ಇದೆ ತಾತಿದ ಫಗೀರಿ ಬೇ ಎಂಬರು ಸಗಿ ಫಗೀರಿ ದಾಯಿಬ್ ಅಭಯ ಐತ್ ಉನು ಫಗೀರಿ ಅಕ್ತಿಮೈತ್ ಗ್ವಾದ್ ಅಸ್ ಐತ್ ಯಾ ಉನಾನೆ ಮೌದು ಯಾವೋಕ್ ಅದೇನ್ ನಾ ತಿಜ್ಜ ಹಾ ಯಾವ ಇದೆಯೋ ಉನಾನೆ ಆದಮಾನಿ ವ್ಯಾಸ ಇಬರಿ ಫಗರ್ ಯಾಸ್ ಉನು ಯಾಸ್ ಅಹಮಿದ್ ಐತ್ ಉನು ಯಾಸ್ ದೋ ಇಶ್ಬೋಬೋ ಅರಾಮನ್ ಐತ್ ಯಾ ತಹೇನ್ ತೂ ಯಾ ಉನೋರೆ ಉಂಬರೋ ಹಾ ಅತ್ತೇನ್ ಊ ಯಾಸ್ ಇಯೇನ್ ಒಂದ ಉನಾನೆ ಕ್ವಸಾಮ್ಕಿನ ಉಯಾಸೀನಾಯ್ ವ್ಯಾಕ ಅಂದೆ ಅದಿಯೋ ಫಗೀರಿ ಇಶಾಬೇದ ಅನು ಕ್ವಸಾಮ್ಕಿನ ಉಯಾಸಿ ಅನೆ ಅಕ್ತೇನೆ ಕ್ಯಾ ಉನ್ ಓಂ ಕೆ ರೇಂಫಿ ಬೋತಕ್ ಉಗಲತ್ ಎರ್ರಿ ಬೀಕಾಯಕ್ ಎದೇನ್ ಉನ್ ಉರೆ ಬರಿಯೋ ಕೋಯ್ ಅಹಾ ಇದೆಯೋ ಊತಕ್ ಫರಿಯೇನ್ ಯಾ ಯಾ ಬಗ್ ಎ ಕತಿಯ ಕಾನೆ ಉಗಲತ್ ಅಹೇ ಉಕ್ನಾ ಹಗಲ್ ನಹೇ ಎದೇನ್ ಉಂಬ ತೂ ತೂನ್ ಗಿಸ್ತಾದ್ ಗಾ ತೂ ಹೋ ಹದಿದ್ ನನೇತ್ ಅರೆ ತಾರ್ಸಿ ಬಾಯ್ ಮೀನ್ ಕ ಗುದಾ ಥದಿ ಬರಿ ವೇ ನಾತಿ ಉನ್ ತಾಹಿರ್ ಗಾವಲ್ಯಾನೆ ಗಲೆ ಸಕನಾಯಾನೆ ತಾಹಿರ್ ಐ ಉಂಬ ರುಕ್ಮೈ ನರಾತ್ ನೌಕ್ ಸೋತ್ಮಿಯ ಹೋ ನಿಧಿ ನಾ ಗ್ವದಿ ತೈದಿಯ ಉನ್ ಓಂಬೆ ಹವಾದ ನಾಯು ರವ ಕಾವ ಉನ್ ಓಧ ಇಡಣಿ ವಯಾಯ ವನಾಯ ರವ ಕಾವ ಅರೆ ಉನ್ ಓರ್ದಿ ಹಸಮಿಯ ಓನ್ ಎಬಿ ವ ನಾವು ರವ ಕಾವ ಇದಿ ಇದೀನೋ ಉನ್ ಓಂಬೆ ಹವಾದ ಮಲೆ ನೆ ಬದೆ ದಾದಿ ಓಂಬೆ ರವ ಕಾವ ಕ್ವಾಸೇನ್ ಏನ್ ಎಂದ ಇಡಣಿ ವಯಾಯ ಮತ್ತೆ ಮಿಕ್ರೆ ದಾದಿ ಅಯ ರವ ಕಾವ ಕ್ವಾಸೇನ್ ಅರೆ ಓನ್ ತೋರಾವ್ ತುಮಯ ಓರ್ದಿ ಓನ್ ಎಬಿ ಹುವ ಗಿಧೋ ಎಬಿ ಹುವ ಲೈಫರ್ರಜಿಂದ ಆದಿತ್ ಓನ್ ಎಬಿ ಬ್ರವ ಕಾವ ಅಕ್ವಾಸೆದೆ ಒತ್ತಾದಿ ತುಂಬ ತೋ ಹೆಕ್ಮಾ ಥೊಯ್ತೆ ಹೇ ಅವೋ ಅಕೋ ಒನ್ ತಾರ್ಸಿ ಬಾಯ್ ಮೀನ್ ಕ ಏಂ ಬಲಿ ಬಿಂದಿ ಅರೆ ವೇ ನಾತಿ ಬನ್ ಒನ್ ತಾಹಿರ್ ಸಕನಾಯಾ ನೈತ್ ಬರು ಕೂಯಾಯ್ ಕಕ್ ಏಹ ತಾಹಿರ ಏನೋ ಓನ್ ಉಯಾಯ್ ಮೈ ಹೋ ಯೇ ಬನ್ ದೇವ್ ಅರೆ ಯಾ ಏಹೇ ಮಾಕ್ತಾ ಕಿ ಯಾ ಏಹೇ ನಿಸರೆ ಕಿ ಯಾ ಏಹ ಏನ್ ಕಕ್ ಏಹ ಏನೆ ಉಂಡಿ ಓರ್ ಎದ್ನೆ ಬೋತಕ್ ಇಭಲೆ ದಾಯ್ ಹುವ ತುಷಬೂ ಬುವ ತುಷ್ಬೋ ಹುವ ಮೇಲೇನೆ ಉಮೇಲು ತುಷ್ಬೋ ಹುವ ಇಭಲೆ ದಾಯ್ ಹುವ ಇನ ಫಿರ್ ಭಲಿ ಹುವ ಅಕೋ ಗಾಲ್ ಉಂದ ದೋ ಕಗ್ಲೆ ತಿಯೋ ಕಾ ಸರಿ ಹೋ ಸರಿ ಹುವೆ ತೋಕ್ ನ ಕಿತ್ತೆ ತೋನ್ ತೇವಿ ನಾತಿ ಶಿವೆ ತಿಂದಿಯೋ ಮುಮೀನೆ ಉನ ಸಿರೆ ಕೆ ಕಯ ಉನ್ ಉನ್ ಸಿರೆ ಉಂಫ ಮೇಲೀನೇನೆ ಉನ ಸಿರೆ ಕುಕ್ನ ಉನ್ ಸಿರೆ ಕುಂದ ತಿಬರಿ ಐತು ಅವಾವಿನಿ ಐತ್ ನಾತಿಯಕ್ ಹದಿ ಸಮಿತ್ ಹಲಾವಾತುವ ನಾತ್ತಿನಿ ವೈತ್ ಗಿರಿಶಾವ ನಾತ್ತಿನಿ ಓ ಮುಮೀನೆ ಉಮಾಕ್ ತಕ್ಕ ಕೆ ಏನು ಉನ್ ಓತಕ್ ಓಮಾಕ್ ಅಮೋಸೋ ಇನೂನ್ ಅನೆ ಮೇಲೋ ವೇರ್ ಕಾ ಕನೆ ತುತ್ತು ನಾತೋ ತೋಕನ ತುಬರಿ ತೋ ಬರು ಅರ್ರಿ ವೇ ತುಂಬ ತೋ ಇಮಾರ್ ವೇದಿಯಕ್ ಮೇಲ್ ವೇರ್ ಕೀ ಬಾರೆ ಒತ್ತು ನಂಬ ತೂ ಉನ್ ತಾಹಿರ್ ಫಮ್ ಮಿಶು ಹಾಲ ಈದ್ ನನೂನ್ ಉನ್ ಓದೋರ್ ಉಬರಿಯೋದ ಇಷ್ಟೇನೆ ಒಲ್ಲ ಉನ್ ಓದೈ ಸಿದ್ದಿಕ್ ತುನಾತಿ ದಾಯ್ ತಾಹಿರ್ ಉಂದ ವೇನ ಸುಹೋ ಹದೀದೇನೆ ತುಬರು ತೇಫ್ ಸೂರ್ ದವಾಬ್ ಅಕೋ ಗಾಲ್ ಶಿವುಖೇಬ್ ಇನ್ ಉಮದೇಬ್ ಗಾಲ್ ಅಲ್ಲಾಹಂ ಉನ್ ತಾಹಿರ್ ಇದಾಯ್ ಮಿಫದಕ್ ಯಾವ ಗಂದೆ ಇದೀತ್ ತಾಹಿರಿ ಹಕ್ ತೋಬ್ ಮಿಫದಕ್ ಗೈಬ್ ಸಯಾಮೆ ಅಕೋ ಓದೋರ್ ದೋಯ್ ಹದೀದ ಆಯಾ ಮಿಜ್ಲಸೀಬ್ ಮಿಫದಕ್ ಯಾವ ಗಂದೆ ಇದೀತ್ ಉಂದ ಈನ ಅದಿಯೇನೋ ಮಿಜ್ಲಸೀಬ್ ದಾ ಹದೀದಿಯನು ಮಿಫದಕ್ ಮಿಫದಗಿ ಹರವ ಆಯನು ತು ತಕತ್ತು ತಿಸಿನೀತ್ ಉತಕಿತ್ ತಕತ್ತೆ ಸಿನೀತ್ ಉನ್ ಉಮ್ದಾಯ್ ತಕತ್ತೆ ಸಿನೀತ್ ಅವಕೋ ಉನ್ ತಾಹಿರೋ ಮಿಫದಕ್ ಶಿಯಾಬ್ ಬರು ಸುರ್ ಕೊಯಾಬ್ ಇಕ್ತಿಯಬ್ ತೆಹೆ ಉಂ ಬರೋ ದೋಕ್ ಇಸ್ಮತೆದೆ ತಿದಿಯೋ ಮಿಫದಗೋ ಯಾ ಕಿಸಿ ಐ ಥಾ ಎದೆ ಫಲಕಾ ಹಾ ಎದೆ ಫೈತ್ ಉಂದ ಈನ ಅದಿ ಹೈ ಮಿಜ್ಲಸ್ ದಾಮಿಯನು ಮಿಜ್ಲಸ್ ದಾಯೈತ್ ಬರು ನತ್ಕ ಇರುವೋ ಹಾ ಏನೋ ಧ್ಯಾನ ತುಸುಗನೈ ನಮ್ ಮೇಲ್ತೇನೆ ತುಸುಗನೈ ಮೇಲ್ತೀನಿ ತೋನ ಅನೇ ಸಕನಾತೇನು ಅಂ ಸಗ್ಯೋ ವಾಕ ಏನಕ್ಕ ಮೇಲ್ತಾ ಇದೆ ಏನೇ ಇಸ್ತಿರೋ.